ಬಂದು ಸಕ ಕವಿ ರಾಮನ ಭಕ್ತ ಜನರ ಜೀವನ ಜನಕೇತ ರಾಮನ ಭಕ್ತ ಜನರ ಜೀವನ ಜನಕೇತ ರಾಮನ.